ಆದಿ ಅನಾದಿ ಅಹಾರಣಿ ಕಾರಣಿ ಜ್ಯೋತಿ ಅರೋದಿ ಸುಗಭರ ಸುಂದರಿ ಜ್ಯೋತಿಯ ಜ್ಯೋತಿ ಸುಗಭ

ಅನಾದಿ ಅಹಾರಣಿ ಕಾರಣಿ ಜ್ಯೋತಿಯ ರೋಧಿ ಸುಗಭರ ಸುಂದರಿ ಜ್ಯೋತಿಯ ಜ್ಯೋತಿ ಸುಗಭರ